ಯತ್ಪರಂಜಪರಿಕೃತಸ್ತನಯನಹಂಸಿ ದುಷ್ಕೃತಾ ಪ್ರತೀನಾಂ ವಿಶ್ವಾಂ ವಹತೆ ಯತ್ಕಿಂಚೋಭಿ ಅವರಷೀಯ ಮುಷೋ ಲೋಭಾ